ಲೈಕಾಂಗ್ ಚೂರವ ಚೇನಾ ಲೈಕಾಂಗ್ ಚೂರವ ಚೇನಾ ಮಲ್ಲವ ಲಮಾಯ್ ಕರೆಗೆ ಹಾಂಗ್ದೋಕ್ನಿಂಗ್ಲುರಿವ ಮಿರಾಂಗ್ ಥೂರವ ವಾಕಲ್ಗೆ ಕಾಚೆಂದುನ ತಮ್ನಲಾಯ್ ಮಕೊಂದುಮಕ್ ನತ್ರವಶು ಮಥಾಯ್ ಥಾಯ್ನ ಖನ್ಕಿವ ವಾಕಲ್ ಮಥಾಯ್ ಥಾಯ್ನ ಚೇನ್ಕಿವ ಸಿಂಗ್ಲಿ ದುಗಿ ಇ ಪೂರ್ಣಮಕ್ತು ನನೆಂಗ್ ಸಿಂಹಲಿಂಗ ಸಿಶು ನಹಾಕ್ತವು ಕಾವು ಲೈತನಾ.

ಹಮೋಮ್ ಬರ್ಲಿಂಗಿ ಖೊಂಚಲ್ದ ರಜನಿಯಂಗ್ ಕೋಪಮ್ನ ಸೇರಿಂಬ ಮತಮಿಷೈ ತಾವಿರಿ ಆಕಾಶವಾಣಿ ಇಂಫಾಲ್ ಹೌಸಿಕ ಮುಕ್ ತಾವಿರಸಿ ತುಂಗಾನ್ ತುಂಗಾನ್ಬ ಮಣಿಪುರಿ ಮತಮಿಸೈ ಮಥಂ ಮಥಂ ಓಹಿನ ಮಿಯೋಯ್ಬಗಿ ಪುನ್ಸಿ ಚೆಂಜಲ್ ಪೂರಿಬ ಹೋ ಇರಿಲ್ ತುರಿಲ್ ಥೇಕ್ನ ಖೊಯ್ನ ಚೇಲಿಬ ನಹಾಕಿ ಇಚೇಲ್ಸೆ ಊರಗ ಚಿಂಜಾವು ಲಾನ ನಹಾಕ್ನ ತಾಮ್ನ ಚೆಲಕ್ಬ ಊರಗ ವಹಂಗ್ ಕಯ ಹಂಗ್ಲಿ ಬೋಯ್ ನಿಂಗ್ಲಿ ಕರಿ ವಹಂಗ್ಬುನೋ ನಹಾಕ್ನ ಹಂಗ್ಲಿಬ ತೈಬಂಗ್ ಮಿಯೈ ಖೊಯ್ದ ಹೋ ಇರಿಲ್ ತುರಿಲ್.

ತಾವಿರಿ ಐಗೆ ನುಪಿ ತಮ್ನಲಾಯ್ ಫಿಲ್ಮ್ದಗಿ ಉಮಾನಂದ ಮಾಧುರಿ ಮಾಲೇಮ್ ಲೈಮ ಮಯಾಂಪನ ಸಕ್ಮಿನಬ ರಂಜಿ ನಿಂಗ್ಥೌಸಾನ ಸೈರಿಂಬ ರಾಹುಲ್ ಬ್ಲೂನ ಸೈರಾಂಗ್ ಬೇಷೈ.

0: ಮಧು ಊಬದ ನನ್ನಾಯಿ ಸಿಂಗ್ನ ಐಗ್ಯಾಬು ಹಿಂಗನಿ ನಿಂಕಿದೆ. ಗೋವಿಂದಗಿ ಥೌಜಾನ ಖುನಾಮ್ ಅಮತ್ತ ಸೋಯ್ದನ ಖೌಸಾಕಿ
1: ಮತಂ ಮಧುದ ಶ್ರೀ ಗೋವಿಂದಗಿ ಕೃಪಾದಿ ಪಂಬಯಾಯಿ ನಿಂಜ
0: ಐಗ್ಯಾ ಸ್ವರ್ಗದೇವೈಗಿ ಕರಂಬ ವಾಫಂ ಒಯ್ಬಿರಮಗಿ ನನ್ನಾಯಿನುಬಿ ಐಂಗೋಂದಸು ಅಮುಕ್ತದಿ ತಾಕ್ಪಿಯು.
1: ರಾಣಿ ಬೀದಿಗಿ ನೊಂದಂ ತೀವನ ಐನ ಲೆಪ್ಚಕ್ಕಿವ ಶನಾಲೈವಾಕ್ತ ನಿಂಥೌ ಓಯ್ರಗ ಶ್ರೀ ಗೋವಿಂದಗಿ ಮೂರ್ತಿವು ನಿರ್ಪೋಂತೌ ಜರಗ ಮಂದಿರ್ ಶ್ವಾಸದುನ ವ್ರಾಸಿಂಹಾಸನ್ನ ನಲ್ಲವ ಶತ್ರದಂತವು ಇವು ಮೋಗಿ ಮಫಂದ ಕಥೋಕ್ಷಕಿ ಮಣಿಪುರ್ ಪುರಂದರ್ ಶ್ರೀ ರಾಧಾ ಗೋವಿಂದ ಕೌಶದುನ ಗೋವಿಂದಗಿ ಮನಾಯೋಯ್ಯದುನ ನಿತ್ಯಗಿ ಮಂದಿರ್ ಪೂಜಾ ಕಚ್ಚಗೆ ನಿಂಜಕ್ಕೀವ ಪುಂಬ ನೊಂದಂ ಥೀವ ವಿಧೀಮಾನ ತಂಬಿದವನ ಮಂದವದ ತಾರೆ
0: ಅಯ್ಯಾ
1: ನನಾಯ್ ಲೈವ ಥೀವ ಭಾಗ ಚಂದ್ರ ಹಾಕ್ತಿ ಮೀಗಿ ಮಿರೈವ ಕಸಿದ ಪುನ್ಸಿ ಲೋಮೋಹಾಯ್ನ ತಂ ಕ್ರವಕ ಹಾ ಗೋವಿಂದ ಹಾ ಪ್ರಾಣನ
0: ಗಸಿ ನನ್ನಾಯ್ನುಬಿ ಐಂಗೊಂದ ಉತ್ಪಿರಿಬ ಮೋಂ ಅಸಿಬು ಅಸಿಗುಂಬ ಮೋಂ ಮತೌದಿ ಅಮುಕ್ತಸು ಊಕಿದ್ರಿ.
1: ರಾಣಿ
0: ತಾಕ್ಪಿಯು ನನ್ನಾಯ್ನುಬಿ ಐಂಗೊಂದಸು ಸ್ವರ್ಗದೇವಿಗೆ ಕರಂಬ ಯಾಥಂ
1: ಶ್ರೀ ಗೋವಿಂದಗಿ ನೊಂಗಂಬಿ ಇವು ಮೋಮಾಗಿ ಚಾಲಿ
0: ಅಯ್ಯಾ
1: ಹಾ ಗೋವಿಂದ ಅಸುಕ್ವಾವ ಮತ್ತೋಲ್ಲವ ನನಾಯಿ ಫಂದ ಪಿನವೀರ ನಹಾನ್ ಮುಕ್ ಮಪೋಕ್ತ ಐನ ತೌಜಕಿವ ಕರ್ಮಗಿ ಮಹೈಯದೋ ಐನ ಫಂಗ್ಲಿ
0: ಹಾಯ್ಬಿಯು ನನ್ನಾಯ್ನುಬಿ ಐಂಗೋಂದಸು ಇಬುಂಗೋಗಿ ಅವಾಬದ ಸರುಕ್ ಯಾಜಗೆ ತಾಕ್ಪಿಯುನೆ ಐಕ್ಯ
1: ರಾಣಿ ಕಪ್ಲಗನು
0: ಐಕ್ಯ
1: ಪುಂ ನಮ ಶ್ರೀ ಗೋವಿಂದಗಿ ಲೀಲಾನಿ
0: ಕರಿಗೆ ಮೈಥೋ ಲಾಂಗ್ಸಿನ್ ಬಿರಿಬನು ತಾಕ್ಪಿಯು ನನ್ನಾಯ್ನುಬಿ ಐಂಗೋಂದ
1: ರಾಣಿ ಶ್ರೀ ಗೋವಿಂದನ ಮನಾಯ್ದ ನೌವಶಾಂಗೇಂಗಮು ಪೀಬಿರೆ ಅಯ್ಯಸೆ ಶ್ರೀಯೋ ಹಾಯ್ವ ಮತಮ್ಮದೋ ಯೌರಕ್ಲವೋ ಸಂಸಾರಿಗಿ ಜೀವ ಪುಂಬಗಿ ಮರಾಯಿ ಭಕ್ತ ತಂ ಕ್ರವನೆ ಫಂಜೌ ಹಾಯ್ವ ಉಲೈರವರಿ ಲಂಬೀದ ತಹೌರವ ಪೋಷಕ್ ಅದೋ ಕನಾಗುಂಬ ಮೀ ಯಮನ ಕುಲತ್ತುನ ಪೀರೆ ಮಾಂಗು ಹಾಯ್ವ ಉಲೈರವರಿ ಲುವಾಕ್ ನುಂಗ ಲೋತ್ತುರ ಥಂಬ ಪೋಷಕ್ ಅದುಸು ಮಫಂ ಖಂಗನ ಮಾಂಕಿ ಶೀಬಗಿ ಮತಂನ ಯೌರಕ್ಲವದ ಲೋತ್ತುನ ಹಿಂದೆ ಮತಂನವು ಯೌದ್ರವದಿ ಶೀವಯಾವ ಖುಂಫಂದಗಿ ನಾಂಥೋಕಿ ರಾಣಿ ಲೈವಾಕ್ ಅಶಿದ ಅಂಗಾವು ಸಮುಲಂ ಶಾಮಲೈ ಮಪಾಲೈ ತನ ಚಾವಿ ಮಿಖೋನ್ ತಾವ ಯಾದೆ ಹೇ ಊವಗ ಫಂಬಿ ಪಾವಟಾನದುನ ಹಾಲಿ ಹೈನೈ ಎದುಗುಂಬ ಸಮೂವದೋ ಕುಲಾಯ ಮತ್ತೆ ಯಾವುದನ ತಾಪಿರಲೇ ಸ್ವರ್ಗ ದೇವನ
0: ತಾಪಿರಿವ ಅಪ್ಪಮ್ಮ ಶಿವು ಆ ಗೋವಿಂದ ಇಬುಂಗೋ ನಂಗ ಜೀವ ಪುಂ ನಮಪು ನಂಗಿಲಿರಾಗಿದ ಮಕ್ಸೇಮನಿ ತಾಪಿ
1: ರಾಣಿ
0: ಪಾಪುಯಿ ನಮಾನ ಮಾನ ತೊಬಪು ನಮಗ್ ನಂಗಿ ಪೇನ ನಮನಿ ಹಾಯಿ
1: ಮಹಾರಾಜ
0: ಇಬುಂಗೋ ನಂಗ ಸೇಂಬಿಬ ನಂಗಿ ನರ ಓಯ್ರಿಬ ಐಗೆ ಬುಮಾಬು ನಂಗ ಲೋಕ ಸಿಂಧಿಗೆ ಹಾಯ್ರಬದ ಐ ಗುಮ್ರ ಬಿನ್ನು ಪೀಮ ಸಾಮನ ಕಾಂಬ ಇತ್ತಿ
1: ರಾಣಿ
0: ಹಾ ಗೋವಿಂದ ಇಬುಗೋ ಸಿರಿ ಸರೋಂದ ಕರಂಬ ಲಂಜ ಕೀಬಲ ಇದುನ ಕರಂಬ ಮಾಮುಕ್ ಸಾಂಗ್ ಏಂಗ್ ಬಿರಿಬನೋ
1: ರಾಣಿ ಸಿರಿ ಗೋವಿಂದಗಿ ನಾಮ ಕಾವ್ರ
0: ಅಯ್ಯೋ
1: ಅಯ್ಯಂಗಿದೆ ಪಾಪ್ ಚೇಲ್ಲವಿಲ್ಲಸಿನ ಇವಮೋ ನಂಗಿ ನಾಂಬು ಸೋಂಜವ ಪಂಕಿದವ ಸುಯ ಹೌಜಿ ಅಶ್ಶಿದೆ ಹಿಂಗುಳಿ ಹಾಯ್ವ ಖಂಜ ನಶಿಯ ಹಿಂಗಶಿಮದಿ ಮಿಶೇಲ್ ಖಾಂಜದ ಲೇಪ್ಪಲೈತನ ಇವಮೋ ನಂಗಿ ನಾಂಬು ಸೋಂಜವ ನಂಬ ಪಿನವಿಯು ಕೋ ಪ್ರಾಣನ
0: ನಾ ಮುಕ್ಕಿ ಮಪೋಕ್ತ ಕರಿ ಪಾಪ್ ಲಂಜಕಿದುನ ಅಸಿಗುಂಬ ಅಸುಬು ಫಂಹನ್ ಬಿರಿಬನೋ ಹೇ ತೋಲವಿಗಿ ಮಬು.
1: 라니 예행 응아씨 예행아씨 마디 뽀타라로이
0: 아이기요
1: 밥 젤라비 실라시나 랩벌레 이뜨네 이봉오 마기 남부 쇼누나 렐락
0: 아이기요
1: 나학 뽀타자루라
0: 아이기요
1: 응아씨 나나이기 하루 이바 하이바도 락라바 마땀마시다 이봉오 나딱비키바 안타깔 하이바도 요락라바다 이봉오 나마이까이 딱비가니 마땀뿜바다 아이기 나음 까우가누 하이비키바다 나나이기 마땀 요락래 우한비로 하 크리스나 파프라나나 아 크리스나 고팔 고피제나 프라나나타 모두수다 아 크리스나 카루나 신두 디나반두 자갓바테 고페 사라다 칸타 나마스테 나마스테

0: ಭಾಗ್ಯಚಂದ್ರ ಭಕ್ತ ಅಥೋ ಇವ ಹೋಗದು ನಕ್ಕನು ಐಗಿ ಮೂರ್ತಿಯಸೆ ಮುನ್ನ ಎಂಹೌರು ಶಮೂನ ನಂಬು ಹಾತ್ಕನಿ ಹಾಯ್ವಗಿ ಅಕೀವ ಚಿಂಗ್ನವ ಕರೀಮತ ಖಲ್ಲುರಗನು ನಂಗಿನ ಹುಚ್ಚಿಂದುನ ಐಹಾಕ್ನ ತೆಖಾವ್ಗೆ ಅಂಗಾವ ಶಮು ಸೋಯಿದನ ಭಾಗನಿ ಹೇ ಭಾಗ್ಯಚಂದ್ರ ನಿಂಥೌ ನಹಾಕ್ನ ಹಯೇಂಗ್ ಮೈತ್ರ ಪಾಕ್ತ ಹಂದುನ ನಿಂಥೌ ಓಯ್ರವ ಮತಂದ ನಂಗಿ ಕೊನುಂಗಿ ಮೈರಂ ಪಾಂಗದ ಬಾಸ್ ಮುಖ ಗಿರಿ ಕೌವ ಚಿಂಗ್ ಅಮ ಲೈವನಿ ಮಫಂ ಅದುದ ಐನ ನಂಗು ಥೈಬೋಂಗ್ ಪಾಂಬಿ ಓಯ್ನ ಹೌದುನ ನಾಯ್ರಂಗೆ ಐಬು ಥಿರೌ ಥೈಬೋಂಗ್ ಪಾಂಬಿ ಅದುದಗಿ ಐಗಿ ಮೂರ್ತಿ ಸೇಮ್ದುನ ನಿರಿಪೋನ್ ತೌದುನ ಮಂದಿರ್ ಸಾಧುನ ಐಬು ಸೇವಾ ಚಚ್ಚೌ ಐಗಿ ಇಮಿಂಗ್ದಿ ಮಣಿಪುರ್ ಪುರಂದರ್ ಶ್ರೀ ರಾಧಾ ಗೋವಿಂದ ಹಾಯ್ನ ಕೌರೌ ನಬೆ ಮರಾಸೆ ಸೋರಿನ ಓಯ್ರೋಮ್ದ ಗಾಲ್ಹಲ್ಲು ರಾಸ ಮಂದಲಿ ಸೇಮ್ದುನ ರಾಸಲೀಲಾ ಕತ್ತುನ ಐಬು ಸೇವಾ ತೌರೌ ನಂಗಿ ಅಂಗಾವ ಶಮು ಐನ ಸೋಯಿದನ ಫಾಬೀಗನಿ ಅವಾಬ ವಾಖಲ್ ಥಾದೋಕ್ತುನ ಐಗಿ ನಾಂಬು ಸೋಂಜರೋ ನಂಗ್ನ ಐಬು ನಿಂಜವ ಪ್ರೇಮ್ ತೌಜವನ ನಂಗ್ನ ನಿಂಜವನ ಐಬು ಫಂಜವನಿ ವರಂ ಪುಂಬ ಕೌನರ ಗುಂಸಿ ಹೇ ನಿಂಥೌ ಭಾಗ್ಯಚಂದ್ರ ಐಸಲೆ ಐಸಲೆ ಐಸಲೆ
1: ಗೋವಿಂದ ಉಬಿರಬೋಯ್ದೀನ ಹೌರಕ್ಬ ನೋಂಗ್ ಹೌಗುಂ ಸಂಬಾನೆ ಚೇಂಗ್ಲವ ಖ್ವಾಂಗ ಸನಾ ಪಿಗೆ ಥೋಲೆ ಸಾಥೇಕ್ ಅಹುಂನ ಲೈತೇಂಗ್ ಕೋಕ್ಥಕ್ತನ ವಾಹೋಂಗ್ ಮತೂಗಿ ಚುರಾನ ಲೈತೇಂಬ ಮಿಶ್ನಾನ ಥಂಬಾಲಕ್ಕಾನಿ ಮೈಥೋಂಗ್ನ ಥಾವುಂಗಂ ಜವನಿ ತಯಾಲ್ವುಂಗಂ ಜರವ ಚಿನ್ವಾಲ್ದನ ಮುರುರೀ ಬಾಸೀಥೋನ್ಬ ನಕ್ಷಂದನ ನಕ್ಷಂದನ ಜಗತ್ ಸುಮತ್ವ ಬೋನ್ಮಲಾನುಗಾಂಥೋರಿ ಹಾ ಗೋವಿಂದ ಮಪೋಕ್ ಮಪೋಕ್ ಕುರಿಂದ ನನಾಯಿ ನನಾಯೋ

0: ഹായ് പൊസി ഉരപ്പതുകി റഷ്യൻ ഓയിൽന യുക്രൈൻ വോർസ് ദ
1: മതിം
0: മതിം
1: പങ്സലെ
0: പങ്സലെ അമദി മോയി പെഷാ വളന്ദ്രെ പെഷാ വാട്ടർ മിന ഖുലൈ സാബ ഖോർപ ലുസി തൗജമിന മസിദ കൈ മുഖൽ തബ ലഖത് പയ ഹന ഖലപതി ഓ ഗദർ ഖാംദി മാൻ ടാരി ഫേദന സെൻസ നെ തോ തോ ആ ലവാക് സിംദ മരു ഇന റഷ്യ ഗി തൗലി ബലെ വാക് സിംസി ദ സത ബൗ പണി പസി ഹൗപ മദൻ സി ദി ഇന്ത്യ സു വൺ ഓഫ് ദ മോയി ബിന സ്വേ
1: ഹോയ്
0: ഇന്ത്യ സു കിതങ് യു എസ് ക ഡയറക്ട് മരി ദി ಅದನಿಂದ ಮಿನ ಫನಲೇನಿಂಗ್ ಬನಿನ ಮದುಗಿ ಕಿತಂಗ್ ಮಾಯಿಂಗ್ ಬಗಿ ಬೋಂಗ ನಸಾಗಿ ರಷ್ಯಾದಗಿ ಪೋರ್ಟ್ ಲೋಬಶಿ ಹಂದ್ರೆ
1: ಹೋಯ್
0: ಜನವರಿ 26th ದಿ 20% ದ ನಸಾಯಿ 30% ಯೋರುದು ಹಂದ್ರೆ ಮರಕ್ಸೆ ಅನೋಬ ಟರ್ನ್ ನಮ ಮುಲೈ 2026 ಗಿ ಫೆಬ್ರವರಿ ಸದ ಮು ವೆಸ್ಟ್ ಏಷ್ಯಾ ಕ್ರೈಸಿಸ್ ಥೋರೆ
1: ಹೋಯ್
0: ಇಜ್ರೇಲ್ ವಿತ್ ದಿ ಅಮೆರಿಕಾಸ್ ನ ಇರಾನ್ ದ ಲಂದಾ ಬಹೋರೆ ಮೇನ್ ಪರ್ಪಸ್ ಬುದ್ಧಿ ಮಕ್ಕಳಿಗೆ ನ್ಯೂಕ್ಲಿಯರ್ ಖುಲಾಯಿ ಪಹನ್ ದನ್ವ ಹಾಯ್ಬಿಸಿನ ಮಗಿ ಅಹಾನ್ಬ ಪಾಂದಮ್ ಒಳಗಸು ಅದುಗಿ ಮೀನ್ಸ್ ಟು ದಿ ಲಾನ್ ಒಯ್ನ ಥ್ವೆ ಮಸಿದಿ ಅಮ್ವಾರಿ ಮರಮ್ ಸಿ ಇರಾನ್ ಸಿನ ಅಕ್ಕಗಿ ಪಿತ್ರಿಬಿಗಿ ಲಲೋನಿ ತಿಕ್ತ ಖ್ವಾಯ್ಗಿ ಚಾಂ ಸಿನ ಬಲಂಬಿ ಮು ಒಯ್ರಬ ಸ್ಟ್ರೇಟ್ ಆಫ್ ಹಾರ್ಮೂಜ್ ಹೈಸ್ ಅರೌಂಡ್ 20% ಆಫ್ ದಿ ವರ್ಲ್ಡ್ ಸ್ಟ್ರೇಟ್ ಫಾರ್ ಆಯಿಲ್ಸ್ ಅಂಡ್ ನ್ಯಾಚುರಲ್ ಗ್ಯಾಸಸ್ ಥ್ರೂ ತೋಬ ಟ್ರೇಡ್ ರೂಟ್ ನಿನ ಮಸಿ ಮಕ್ಕಿ ಸಿರಿಯಸ್ ದ ಥಿಂಗ್ ಜಲಕ್ಪನಿ ಸ್ಟ್ರೇಟ್ ಆಫ್ ಹಾರ್ಮೂಜ್ ಕಂಟ್ರೋಲ್ ತೋಣ ಅದೇದಿ ಪೂಜಾ ಜಾಬ ಹೋರೆ ಫ್ಯಾಕ್ಸಿ ಇಂಡಿಯಾ ಸೌತ್ ಏಷ್ಯಾ ಇವನ್ ಚೈನಾ ಸೋಪ ಸಪ್ಲೈ ಚೇನ್ ಸೋಲ ಮಸಿಗೆ ಥ್ರೆಟ್ ಸಿಮು ಅಮೆರಿಕಾನು ಉಡೆ ಮತ್ತೆ ಕೂಡ ಮಾನ ಸೈ ಸ್ಯಾಂಕ್ಷನ್ ತೊಗೊಂಡ ವೆಬ್ಬಿಂಗ್ಸ್ ಎಮು ಲೋಕ್ತೋರೆ ಅಕ್ಕಿ ಆಯಿಲ್ ಆನ್ ದ ವಾಟರ್ ಡೆಲಿವರ್ಸಿಂಗ್ಸೆ ಮಸೀದಿ ಸ್ಯಾಂಕ್ಷನ್ಸಿ ಅಮೆರಿಕಾನ ತಕ್ ಲಕ್ ವೆಬ್ಬಿಂಗ್ಸ್ ಲೋಕ್ತೋರೋಪಿನ ಮಸಿ ಕುದುಂಗ್ಸಾವಸಿ ಇಂಡಿಯಾನ ಲಹೋರಗ ಲಹೋಬನ ಮತ್ತು ಸೈ ರಾಹುಲ್ನ ತಂಬಿರುವ ಇಂಡಿಯಾ ಇಂಪೋರ್ಟ್ಸಿ ಕೆಂಗ ಕಣಗಿರಲಿದೆ ಎಟ್ ದ ಸೇಮ್ ಟೈಮ್ ಅಕ್ಕಿ ಅಮೆರಿಕಾ ರೋಂಗಿಸಿನ ಸೈ ಮಾಗಿದಿ 2.9 ಮೈಯಾದ ಲಾಡ್ಪಕ್ಕ ವಾಲ್ಯೂಮ್ದ ಅದಿಗೆ ಮಾರ್ಕೆಟ್ ವ್ಯಾಲ್ಯೂದ ಹಂದರಪ್ಪ 3.8 ಹವಿಗಿ ಇಂಡಿಯಾನ ಮರಕ್ಸದ ಅಮೆರಿಕಾಗ ಮರಿ ತತ್ತನ ಹೊಣವೆ ಮೂಂಗದಿ ಅದು ನ್ಯಾಚುರಲ್ ಗ್ಯಾಸ್ ಇದೆ ಅದು ಲೌರಿ ಹೈಜರಿ
1: ಬ್ಯಾಲೆನ್ಸ್
0: ಬ್ಯಾಲೆನ್ಸ್ ತೊಗೊಂಡು ರಷ್ಯಾ ಸಿನ ಅಮು ಖುದುಂಗ್ಚಾಬ ಮೂ ಲೌರೆ ಬಿಸಿ ಬಿಸಿ ಅಂಕಿ ಐಗಿ ಖುದುಂಗ್ಚಾಬ ಸಿದಿ ಥದೊಣ ಯಾದವಗಿ ಮೂಂಗದ ರಷ್ಯಾ ಸಿನ ವೆಸ್ಟ್ ಏಷ್ಯಾ ಕ್ರೈಸಿಸ್ ಲಾಗ್ತಿದ್ದಿ ಮಾಗಿ ಥಾವ್ಸಿ ಡಿಸ್ಕೌಂಟ್ ಪಿರಂಬಸೆ ಪ್ರೀಮಿಯಂ ಮುನಿ ಲೋಕಲ್ ಎಕ್ಸ್ಟ್ರಾ ಅದನ್ನು ಮರ ಮುರಗ ಹುಜಿಕ್ಸಿ ಇಂಡಿಯಾಸಿ ತೋನ್ ನಮ್ಮ ಲೈಬದ ಚೌರಾಕ್ನ ಯು ಎಸ್ ಡಾಲರ್ 865 ಕುಂಬ ಪೀರಿ ಮಸಿದ ಪ್ರೀಮಿಯಂ ಸಿ ಡಾಲರ್ಸ್ ಅರಬೌಟ್ 78 ಹೈ ಶು ಯಾರೆ ಮಸಿಗೆ ಪ್ರೈಸ್ ಇಂಡಿಯನ್ ಮನಿದ ಚೌರಾಕ್ ಪಹಾರಗದಿ ಲಿಸಿಂಗ್ ತರೇಟ್ ಚೌಹಮ್ ಲೋಬ್ಸೆ ಎಕ್ಸ್ಟ್ರಾ ಪೇಮೆಂಟ್ ಪೀರ್ ಲೈರಿಮ್ನಿ ಸಿ ಮ್ಯೂಸಿಕ್ ಥಮ್ಜಿನಿ ಇಂಡಿಯಾಸಿನ ಹೇಳಿ ಹೋಯ್ ತಾಂಗಿ ಅದು ತಾಂಗಸು ತಾಂಗ್ನ ಥಾವೈಸಿ ಯಾವಾಗದಿ ಇಂಡಿಯಾದದಿ ಕಾನ್ಸಿಕ್ವೆನ್ಸಸ್ ಮ್ಯಾಮ್ಸೆ
1: ಹೋಯ್
0: ಮಸಿ ಉಬದಗಿ ಲೈರಿ ಥಾವ್ ತಾಂಕ್ಲಕ್ಪೈಸಿ ಹಿರಂಗದಿ ಮುಸೈ ಟ್ರಾನ್ಸ್ಪೋರ್ಟ್ ಶೋಕ್ಲಕ್ಕನಿ ಎವ್ರಿಥಿಂಗ್ ದ ಮಮಾಂಗದಿ 22 ಗಿ ಮಮಾಂಗ್ಸದಿ ಇಂಡಿಯಾಗಿ ಸೋರ್ಸ್ ಆಫ್ ಕ್ರೂಡ್ ಆಯಿಲ್ಸೆ ಲೇಬಾಗ ಯಮಂದೇವ್ ಕ್ರೈಸಿಸ್ ಮ್ಯಾಮ್ಸಿ ಉರಪ್ಪದಗಿದಿ ಅಮದೇ ಫಂಗ್ರಸು ಅಮದೇ ಲೈಬ ಅಮದೇ ಫಂಗ್ರಸು ಅಮದೇ ಲೈಬ ಸುಮ್ ಯಾಕ ಹೌದಿ ಹುದಿ ಚೌರಾಣ ಲೇಬ ಕುಂತ್ರಾಗಿ ಮತಕ್ತಿಗೆ ಲೇಬಂ ದೈರಿ ಅದು ಅಮ್ಮ ನತ್ರ ಅಮದಿ ಫಂಗ್ದವದಿ ಯಾದೆ ಹೈವಗಿ ಪೋರ್ ಅಮದಿ ಯಾವಡಿ ಸಿ ಅದುಮ್ ಐ ಲೇಬಾಕಿ ಯಂಗದಿ ಅಫಬ ಕದಮ್ ಕದಮ್ ನೀ ಹೈನೆ ಲೋಜನಿ
1: ಉದಾನ್ ತಂಬಿರ್ಸಿ ಅಕೋಯಿಗಿ ಎನರ್ಜಿಗಿ ದರ್ಕಾರ ಲೈಬಸಿ ಅಡ್ರೆಸ್ ತೊಗೊಂಡ ಹೋಗ್ನಬದ ತಾಂಗಸು ತಾಂಗ್ನ ಲೇಬಂ ಥೋಕ್ಪನಿ ಲೈರಿ ಲೋಯ್ನನ ಯು ಎಸ್ ಅಮದಿ ರಷ್ಯಾ ಅಸೆ ಬ್ಯಾಲೆನ್ಸ್ ತೊಗೊಂಡ ತೊಗಾನ್ ತೊಗಾನ್ ಮೈಕೈದಸು ದುಮ್ ಹೊನರಿ ಹೇಳ ಮಿಯೆಂಗ್ದುನಿ ಅಸಮ್ಲಮ್ನ ತಂಬಿರಿವಿಸೆ ಒಜ ಮಖ ತಾರಕ್ಪದ ಲಕ್ಸನಿಂಗಿಬ ಪಾವ್ಸೆ ಇಂಡಿಯಾ ಚೈನಾ ರಿಲೇಷನ್ಸಿ ನ್ಯೂ ಲೆವೆಲ್ ಆಫ್ ಡೆವಲಪ್ಮೆಂಟ್ ಇಂಪ್ರೂವ್ ತೌರೆ ಹೈದನ ಚೈನೀಸ್ ಅಂಬಾಸಿಡರ್ನ ಥೊರಮ್ ಅಮಗಿ ಕನ್ವರ್ಸೇಷನ್ ಅಮದ ಪುಂಗ್ದೋಪು ಥೆಂಗ್ನೈ ಮಪುಂಗ್ ಫಾವ ನಾರ್ಮಲೈಸೇಷನ್ಗೆ ವಾಪಂ ರಿಲೇಷನ್ಸಿಗೆ ಮತಾಂಗ್ದ ಅದುಗ ಕೊಯ್ಗಿ ಥಾಜನಬ ವಾಟ್ಪ ಡೆಫಿಸಿಟ್ ಆಫ್ ಟ್ರಸ್ಟ್ ಅಡ್ರೆಸ್ ತಗೋ ವಾಪಂಜು ಥಮ್ಮಿ ಲೋಯ್ನನ ಚೈನೀಸ್ ಪ್ರೆಸಿಡೆಂಟ್ ಅಮದಿ ಭಾರತ್ಗೆ ಪ್ರೈಮ್ ಮಿನಿಸ್ಟರ್ನ ಸ್ಟ್ರಾಟೆಜಿಕ್ ಒಯ್ಬ ಮಿಡಿಯಂಗ್ದಗಿ ವಕಲ್ ಥಾದರಿ ಹೈಬ ವಾಪಂಜು ಥಮ್ಮಿ ಭಾರತ್ ಅಮದಿ ಸೈನಾಗಿ ಹೌಜಿ ಹೌಜಿ ಓರಿಬ ಫಿಬಂ ಅದುಗ ಮಾಲಂ ಚತ್ತ ಲೈಕಿಬ ಮಸಕ್ ಮವೋಂಗ್ಸಿಂಗ್ದುನ ಬ್ಯಾಕ್ಗ್ರೌಂಡ್ ಓಯ್ರಕಾಂದ ಒಜನ ಕ್ರಮಾಯ್ನ ಯೆಂಗ್ಬಿಬಿ ಐ
0: ಯಾವ್ ಮಸಿ ಯಾಮ್ನ ಮರುಯ್ಬ ಟೋಪಿಕ್ ಅಮನಿ ಐನ ಐ ಲೌಜಗೆ ꯃꯁꯤ ꯏꯟꯗꯤꯌꯥ ꯆꯩꯅꯥꯁꯤ ꯌꯨꯝꯊꯪꯅꯔꯤꯕ ꯂꯩꯕꯥꯅꯤꯅꯤ
1: ꯍꯣꯏ
0: ꯑꯗꯒꯤ ꯃꯌꯥꯝ ꯃꯔꯨꯑꯣꯏꯅ ꯄ꯭ꯔꯤꯊꯤꯕꯤꯒꯤ ꯑꯆꯧꯕ ꯂꯩꯕꯥꯛꯁꯤꯡ ꯑꯆꯧꯕꯁꯤ ꯁꯥꯏꯖꯗ ꯅꯠꯇꯅ ꯃꯤꯁꯤꯡꯗꯁꯨ ꯑꯅꯤꯁꯤꯒꯤ ꯌꯨꯝꯊꯪꯅꯁꯨ ꯂꯩꯕ ꯑꯦꯁꯤꯌꯥꯗꯁꯨ ꯄꯨꯟꯅꯁꯨ ꯂꯩꯃꯤꯟꯅꯕ ꯑꯗꯨꯅ ꯃꯕꯥꯅꯤꯒꯤ ꯔꯤꯂꯦꯁꯟꯁꯤꯒꯤ ꯃꯔꯝꯗ ꯈꯤꯇꯪ ꯍꯥꯏꯒꯠꯅ 50s ꯃꯇꯝꯗꯗꯤ ꯏꯟꯗꯤꯌꯥ ꯆꯩꯅꯥꯁꯤ ꯅꯦꯍꯔꯨꯅ ꯄ꯭ꯔꯥꯏꯝ ꯃꯤꯅꯤꯁꯇꯔ ꯑꯣꯏꯔꯤꯉꯩ ꯃꯇꯝꯗꯒ ꯑꯩꯈꯣꯏ ꯍꯤꯟꯗꯤ ꯆꯤꯅꯤ ꯚꯥꯏ ꯚꯥꯏ ꯍꯥꯏꯗꯅ ꯏꯟꯗꯤꯌꯥ ꯑꯦꯟ ꯆꯥꯏꯅꯤꯁ ꯑꯥꯔ ꯕ꯭ꯔꯗꯔꯁ ꯍꯥꯏꯗꯅ ꯄꯟꯆꯁꯤꯜ ꯑꯦꯒ꯭ꯔꯤꯃꯦꯟ ꯑꯅ ꯐꯥꯏꯚ ꯄ꯭ꯔꯤꯟꯁꯤꯄꯜꯁ ꯑꯣꯐ ꯑꯦꯒ꯭ꯔꯤꯃꯦꯟꯒ ꯇꯧꯅꯗꯅ
1: ꯍꯣꯏ
0: ꯑꯗꯨꯝ ꯐꯖꯅ ꯂꯩꯔꯝꯃꯤ 62 ꯕꯣꯔꯗꯔ ꯋꯥꯔ ꯑꯃ ꯊꯨꯏ ꯂꯥꯟꯁꯤꯒꯤ ꯃꯇꯨꯡꯗꯒꯤꯗꯤ ꯑꯩꯈꯣꯏꯁꯤ ꯇꯦꯔꯤꯇꯣꯔꯤꯒꯤ ꯃꯇꯥꯡꯗ ꯍꯧꯔꯛꯏ ꯂꯥꯟꯁꯤꯒꯤ ꯃꯇꯨꯡꯗꯗꯤ ꯑꯅꯤꯁꯤꯒꯤ ꯊꯥꯖꯅꯕꯁꯦ ꯃꯣꯏꯒꯤ ꯇ꯭ꯔꯁ ꯗꯤꯐꯤꯁꯤꯠ ꯍꯥꯏꯅꯕꯁꯦ ꯃꯁꯤ ꯋꯥꯡꯈꯠꯂꯛꯏ ꯑꯃꯅ ꯑꯃꯗ ꯊꯥꯖꯕ ꯆꯥꯡꯁꯤ ꯌꯥꯝ ꯅꯦꯝꯊꯅꯔꯛꯄ aduna se kudamo na economy da buero space da buero education da buero our infrastructure development da buero ani si la kanse da kari gi tori bono kari gi tono haina se gi trust the vision mi si thaje na de pankan de khane de no adu gi mong se la pa we adu bu 1988 prime minister rajiv gandhi na china de chalaga yana ba ma pure normalization ji kitang la pu dong adum toroga
1: hoi
0: seminary le ba ani se adu gi mo thog do ga ma 2020 ki galwanda indian lamishinga chinese lamishinga physical fight hype tor madu to wadagi di thajana dabasi amuk leire moi londa ga koi great log hai se mang chang chang swa ya the relations koi merak se the international relation ama brics se na koi mer leibis india su china su ani makshi punyo 2024 ki brics ki summit si russia ki kajana is the top. Masina to was the key. Karumba, Luchimba singing marks the understanding the kitang lakpa hoki. Masina backdrop where erga, Abanesi posing Ganan of Imaram Sitana Tamas Horoki. Masima, Yamkana, Muru Enakali. Hana, Kadayona Vanishi and Ramdrake High Council, direct flight Katana Ramumni. As a mona reset or say, refresh star Mutor say. Akona let us talk in the new level of development when Varish has Hemsi. Asagi, some two to take the give to the Murum Murga, Beck or Rock Amorga, Yana Borgico. Adoidi working mechanism for consultation and the coordination, Idana, WMCC, Idana, Hek, Kaikari area, the Varishava, Kamaito Vasigi, Kuntra, Mangashuka meetings, the India, China, border, Gi, FSA, Tapna Tapna, Sanction Bahuri.
1: Ahoy.
0: Adigi Maru, Bamanamu, Sainana. Kasagi BRICS ki chahi chahi ki presidency si Indiana 2026 ta oibesida fully support tore na Chinese ambassadors na lautu pose
1: hoi
0: masi yamna nuai ba podam ni border issue ki matang da chumna ngana badana tana special representative side na koi he khagalaga unah laga tongan ba channel ma da wari shabase hoduna wana lai amana amana is dona dana hari ngasagi flight direct yahan ba chinese na ngasai business to 10% ja udruga dia thing ba pi da ba yana dana ojik si shumai na lei ri na khali
1: brick summit russia da pangthu ki basina turning point oi raga haji bhau budi thag am da sanji lagli hai ba phum dunen khali oza yum thang nari bolai ba china gi matang da khanari ngai cherak sita matang da mu lak chining ba si nepal gi matang de ni da Kalapani, Lipulek, Aduga, Limpia, Dura Tai, and Sangi Matanga. Labor dispute che Nepalgi Prime Minister Oikraba, Balen Dasana, Nepalgi Parliament, the dispute the Sigimatanga, Britian Giro Lamalay, Mediato, we were Pamlum, the Naxilaga, Pungoki, Sigimatanga, Sengdopu in Hagatra, Nepalgi Embassy, the Foreign Minister, Sisir Kanal, the Pungokpasi, Atopa Tat Party Mugi, Media Sangi, the Maiko Honorability have Wapam Zitami. Was an acromani game BBA.
0: You don't know about Nuaitri, Laminable Nuaiti. I will not. But India is heck cooked up the Larimini, Nepalsi, Panasanga, Boundary, Tinerimini. And as you, Nenadabayadaba, Port Amuni, Maruina, Queen, Tunquina, Nuain Laminerva. The issue see territory in Matani. Since the nature role of my yaw don't talk about Uzavino. India, Nepal, Gagi, Mavanigi, Quigi, Boundary, see, British Singa. Treaty of Sagauli Hadisi 1816 Sidi Amayale. Masida Kali River Aidana, Nepal ki western the chain but Turi and Masina, Nepal ki western bound in Haneto. Adogaji, I'm told by area Sibudi Masaji, Rona Tapiba, Kalapani, Lipu Lake, Limpia Duraqua, Sidi, Swice the Ni. Turilzi, Karai the Gi, Horke, Amadikarum, the chain bagishi new tourist. Jig sweet on a chase any hell hazard. Hoy. Angasi 2026 year of me. High was sing see, Madame Duda, Turiel Sigi, Yell of the Lerumba. Last 200 years in the course of the river sea, Sins Katropa. Simnak Hanbama. Anish Vamsina, Turian Sigi Horopumse. It really see climate change lapunina. Climate change the Maramurga, glacier melting Toropa. Sumamamse on lapunina. Magi, source of the river sea. Chap Chavasi, Homper Maruga. Course of rivers are home. Nasi the high was a gas, a Turian Zim will lift the lay.
1: Away.
0: Adana Murmurga, a quiggini, higher puniba. 2020 da Nepal na, Iriasi Makwigi, Paisadaga Hapsalakana, Mipta Hapsalakana, Sitor Padigidi, Kono, whenever Machamo or Gimini. Prime Minister Balendra Shana, UK Giro Libra, Hyanakanita Rishi, Foreign Minister Sigopir, ꯊꯥꯔ ꯄꯥꯔꯇꯤ ꯌꯥꯎꯍꯟꯒꯦ ꯍꯥꯏꯕ ꯅꯠꯇꯦ, ꯃꯦꯗꯤꯌꯦꯠ ꯇꯧꯍꯟꯒꯦ ꯍꯥꯏꯕ ꯅꯠꯇꯦ, ꯃꯈꯣꯏꯗ ꯃꯗꯨ ꯂꯩꯕꯅꯤꯅ ꯇ꯭ꯔꯤꯇꯤꯗꯨ ꯃꯣꯏꯒ ꯇꯧꯔꯅ ꯃꯈꯣꯏꯗ ꯔꯦꯀꯣꯔꯗ ꯂꯩꯔꯝꯒꯅꯤ, ꯔꯦꯀꯣꯔꯗꯇꯨ ꯌꯦꯡꯕ ꯁꯤꯗ ꯄ꯭ꯂꯁ ꯆꯥꯏꯅꯥꯁꯨ ꯗꯔꯀꯥꯔ ꯂꯩꯔꯒꯗꯤ ꯃꯈꯣꯏꯒ ꯂꯣꯏꯅꯅ ꯇꯥꯟꯅꯃꯤꯟꯅꯔꯒ ꯑꯗꯨ ꯌꯦꯡꯒꯦ ꯍꯥꯏꯕꯅꯤ ꯑꯗꯨꯒ ꯃꯁꯤꯒꯤ ꯄꯣꯠꯁꯤꯗ